ವಾಸಂಕೋರ್ ಉದಯ್ ಗುಬದ ಬಲೆಹು ಅದೀದೇನ್ ಉದಯ್ ಗಾಲೆ ಗಾನಯದ್ ನೌನು ತಕುಂಬರು ಸೂರ್ ಗಾಲ್ ನಾಯ್ಗೊತ್ ಸಬ್ಬೋತಿ ದಿಫೆ ತಕ್ ಆಯ ಇಸ್ನೆ ಏನ್ ಓ ತಕ್ ಅಯಾಬ್ ಉದರಿ ಸೇಭಾದ ಅಥೋಗದಾತ ಅಬರಿ ಗುದರಿ ಬಿಹಿ ಇಸ್ನಿಯೋ ಬುರಾವಿದ ಕಿಯೈ ಯಾ ನಾನಾಯ್ ಉನೋ ತಕ್ ನೀಶ್ಗೊಟ್ ಉನೋ ತಕ್ ಫಾಯ್ ಸೇತಿ ಮಲ್ಲನಿ ದಿಫ್ ಏನ್ ಇದೀನೋ ಇದಿಯೋ ಬುರಾವಿಯುದ ಊರಾವ್ಯ ಕೆಲ ಕೆ ಫೋಕ್ತಿ ಬರ್ಯ ತು ಸಬ್ಬು ತೋ ನಾತಿ ಎಂ ಬೆಹಾಯಿನಿ ಮೀನಾನ್ ಅನೆ ಓ ಮೀನ್ ಓಂ ಬಾತ್ ಕೊಯ್ ಅಲ ಕೆ ಫೋಕ್ತಿ ಬರೇ ಇದೆ ಕ್ಯಾ ಉನಾನೆ ತಿಕ್ಕತಿ ನಾತಿ ಕೌನೋ ತಕ್ ವಜಹ ತಿರ್ತಿ ಮಲ್ಲ ಹೀಗೆ ಅಂದೇ ಬೇನ್ ಯುಷ್ ಗೀಗೆ ಉಂದ ಬರು ಓ ತಕ್ ದೈ ತುಕ್ಯೈತ್ ಇಶಾಗುಡ್ ಆ ಮಲ್ಲಾಬ್ ಮೀಮಶಿ ದಾ ಇದೀತ್ ಮೀಮಶಿ ದಾಯ್ ತುಕ್ಕು ತಾಕೋ ಕೊಯ್ ಮೀಮಶಿ ಇದೀತ್ ಮೀಮಶಿ ದಾ ಎಬಿಸ್ ಇದೀತ್ ತೇ ಸಿಬಾ ಹುವ ಅಬರಿ ಕೋಯ ಕಿಸಿಯ ಚಕ್ಕಿ ಅಕಿ ಯಕಿಯಾನ್ ಓ ಪುನೂ ದೈ ಗುದ ಭಲೆ ಹದೀದೆ ನಕೋ ಉದರಿ ಬೇ ಭರ್ ಏನು ಭರಿ ತಕ್ ಗೀಗನ್ ಹೋಗ್ ಗೀಗನ್ ಹೋಗ್ ಗೀಗನ್ ಹೋಗ್ ಇದೆ ಏನ್ ಓ ಓ ತಕ್ ಎಬೈ ಮರಿ ಡಾಬಿಯ ಹೊಯ್ ಫರ್ಯಾ ಇದೆಯೋ ಊ ತಕ್ ಮಲಕ್ ತಾಯಿ ಬಕೋಯ್ ಅಭಿಕೈತ್ ಬರೋ ಭರಿ ಬಿಶ್ಗೂಡೈತ್ ಇಫಿರ್ ಐತ್ ಬರ್ರಾಬ್ ದಾಸಿಯ ಏದ್ ಒಂದಾಬ್ ಇಫಿರ್ ಐತ್ ಬರ್ರಾಬ್ ದಾಯತ್ ಯಕ್ ಇದಿಯೋಬ್ ತವಾಲೆ ಹಬಯಾತೇದ ಇಫದಗ್ ಇಯ ಏದ್ನ ತುಗಸಾತು ಬಕ್ತೆ ಹೈ ಭೀಸನ್ ಯಕ್ ಇಯೈತ್ ತಿಸುಭ ಅರು ಇದೇನ ಅಬ್ರಿ ಗಫಿಯಕೇನ ಇಗೇ ಸುಭಾ ಗೀಗೈ ಹಾಯ್ನಾ ಅಕರಫೇನೇನ್ ಹಾಯ್ನಾ ಭಾ ಇಂದೇತ್ ತು ದುನಿಯಾತು ತು ದುನಿಯಾತಿಯು ಅಕರಫೇನ ಆಖರ ಥಯ ಆತು ತೋ ನಾತಿ ಥಯ ಅತೋ ನಾತಿ ಬಾ ದಿಫ್ ಬಾ ಬಾಯ್ ದುನಿಯಾತಿಯು ಅಕರಫೈ ತೂಬನೆಕ್ ಯಾ ಬಹಮಿ ದೋಕ ಇದೇನ್ ಅಭಯಾತ್ ಗೇ ದೀನಿ ಥಭಯಾತ ಇಮಾನ್ ಎ ಬರೀ ಓತಕು ಇಮಾನೋ ಏಶುವಿನ್ ಇಮಾಮ್ ಬಾ ಬರೀ ಓತಕು ಇಮಾನ್ ಹೋ ಇದೇನ ತತ್ತು ದುನಿಯಾತಿ ಹುವ ಉಂಬತಿಯೋ ಅವರೇನೇತಿ ಭದಿ ದೀನಿ ಗಾನ ಇಂದ ಉಮಿಮಶಿ ತಾಬಿ ಹುವ ಶೂಕೆ ಥರಾರ ತೂಯತ್ ಉಗನೀಪ್ ಥಿಯಿಂದ ಫಾಯ್ದೆ ಕಮೆ ಲೋತಿಯಾನಿನ್ ತೂಯತ್ ಉಗನೀಪ್ ಥಿಯಾಯ್ ತಕ್ ಫಾಯ್ದೆ ಕಮೆ ಲೋತಿಯ ಇಂದ ದಬಾಯ್ ತೇಫೆ ತೋನ ಎಕ್ತೇನು ತು ದಾಯಿ ಸಕೀನಿ ತೋಷ್ಬೋ ಸಕೀನಿ ಅಲ್ಲಾಹು ಹೇ ನಕ ಸಕೀನಿ ಅಲ್ಲಾಹು ಬಿಹಾಯ ನಕ ಭಕ್ತಾರೆ ದನ್ನಿ ದಾಸೆ ದನ್ನೆ ಇಂದೆ ಓ ನಾತಿ ತುಡಿಮಿಯಾಯ್ತಿ ಬೀಬೇರ್ ಸೈನೇಬ್ ಓ ಖಾಯ್ ಬಿ ನಗಿಲ್ನೇಬ್ ಶಿಬ್ಬಾನು ಕರಾಯ್ದೇಲ ಆದ್ಮೂರ್ ತುಂದಿವಾತೋ ಗಿಂದೆ ತೋ ನಾತಿ ಉಮೀಮಶಿ ಭದೀದೀನಿ ಶಿಬ್ಬಾನು ಕರಾಯ್ದೇಲ ಇಂದೇತ್ ಉಂಬರು ಉಮೀಮಶು ಆದ್ಮೂರ್ ತುಂದಿವಾತೋ ಗಿಂದೇತ್ ತೂನ ಲೈತ್ ಲೈತ್ ವಿತ್ಕಾಯತ್ ಕಸ್ಸಾನ್ ಓಲ್ಹದುವ ಉಮೀಮಶುವ ಉಂಬ ತೋ ನೀ ಬನಿಯದೇ ದಿವಾತೋ ಅಕೋ ದಾಯಿನ ದೈ ಬಲಮಿ ತಮ್ನೇತ್ ತೂನ ಅರ್ರಿವೋನ್ ಇಂದೆ ವೇ ತೂ ತು ದುನಿಯಾತಿ ಭದೀದೀನಿ ಅಕೋ ತು ದುನಿಯಾ ತು ಹವ್ವಾಲೆ ದೀಮಾಪ್ ತುಲ ಕಾಕ ಬತೋ ಕಾಮನಿ ನೀನಾ ಕಿತೆ ಜಾಹೆಲಾಯನ್ ತೊಂತು ತೇಮ್ ಸಿವನೆ ತು ತೋ ನಾತಿ ತುತ್ತು ದುನಿಯ ಮಿಶು ಹವಲ್ ನಿಸ್ರೆ ಕಾಯೆ ತುನೂನ್ ಬಿಡ್ಡಿಗಿಲ್ನ ಹೋಯ್ ಹಯಾಯಿನಿ ನೇದೇತ್ ಕಿತ್ತೆ ಅಕೋ ಊಧೈ ತುತ್ತೋ ನಂಬ ತೋ ತುತ್ತು ದುನಿಯಾತಿ ಹಿಸಾಬೋ ದೀತಿ ಬಲಮಿ ತಮೇನೆ ತೋ ನೋವ ಬಲಮಿ ಯೋಮಲ್ಗಾಮಯದ ಯಕ್ಸೇನೆ ತೋನ ಅರ್ರೀವ್ ಇಂದೆ ವೇ ನಾತಿ ತು ದುನಿಯ ಥಲಕ್ಕೋರಿ ತುಲಾ ಮಾದಿಯತ್ತೆ ಅನೆ ತಿಕ್ಕುವ ಮೀ ಸಹರುವೆ ತಿಕ್ತ ತುಗಾರ ತೀತು ತೋ ನಾತಿ ಉತೆಂ ಸಿವನೇಬು ಅನೆ ತಿಕ್ಕುವ ಮೀ ಸಹರುವೆ ತಿಕ್ತ ತುಗಾರ ತೀತು ಇಂದೇ ತುಂದಿವಂಬತು ಓನ್ ಊತಕ್ ಒಗರೋಯೋನ್ ಮಾಲುವ ಮಲ್ಲಗಾವುವ ರೇವುವ ನಿಸ್ರಿಕಾವುವ ರಷದುವ ನತ್ಕ ದಾಸಿದ್ದಾಯ ಅತ್ಕೊಕ್ ಗುದ ಗಿರ್ಷ ಅಮ್ರು ಆಯಿಮನ್ ತಿಂದಿ ಒಬ್ಬೇನೋ ದೋರ್ ಗಾಲ್ ದೋರ್ ತೂಯಿನ ಏ ತೀತುಕ್ ಲೈತುವೇರ್ ಮೀನಾ ಲೌತಿನಿ ಅಕು ಹಿಸಾಬೋಗ್ ದನ್ಯತ್ತೂನ ಅರ್ರಿವೋಗಿನ್ ವೇ ನಾತಿ ಎನಿಸ್ರಿಕಾಯತ್ ಲೀಲಿ ಹುವ ತೇಫು ಓಯರ್ವ್ ಗಬಾತ್ವ ದುನಿಯಾ ದಮ್ರಮ ತೀಫಿಯನ್ ಗೀಕ್ತಿ ಮಿತಿ ಅಮ್ಮೆರೀತಿದಿನ್ ತೋನ್ ತು ಹದಿದಿಯ ತಾತ್ನಿಪ್ತು ತೇಮ್ ಸಿವ್ನೇ ತೂ ನಿಸ್ರಿಕಾಯತ್ ಲೀಲಿ ಹುವ ತೇಫು ಓರೆವ್ ಗಬಾತ್ವ ಎಂದೇ ಮೀನಾನ್ ಎನಿಸ್ರಿಕಾ ಎನಿಸ್ರಿಕಾವ್ವ ಓಮಾಲುವ ಓಂ ಫಾವ ನಾ ಆತ್ಕ ಮರ್ರಿಯೋಬ್ ಕಸ್ತೋ ಓಂ ಬತ್ತು ತುತ್ತು ಮಿರಿಯತ್ ಲೈತ್ ಲೈತ್ ಬಿತ್ಕಾಯ್ ದಾಸಿ ದೀತಿತ್ ಉಷಿ ಗೀಗೆ ತಿಂದಿಯತ್ ತೋನ ಕಾಣ ಎಂದೆ ವೇ ನಾತಿ ಅಯಾಯ್ತ ಕಿ ಥಬ್ರು ಆವ ಮೇಲ ಬೀ ಸನ್ನ ದೈನೆ ಹಾ ಐನೋಗ್ ದಿಗಾ ಬೇಬಾಲ್ ಯಕ್ಸೋಗ್ ಇಂದಿಯೇತ ಎನ್ ಒಂಬತೋ ತೇಮ್ ಸಿವ್ನೇಕ್ ಅಯಾಯ್ ಅಯಾಯ್ ಧಯು ಬರುಕ್ ಲತ್ನಿ ಐತ್ ಡಿಪ್ತಿನಿಯೋಬ್ ದೋಗ್ ಡಡಾಬೆನ್ ತೋ ಹಾ ಎ ಬೀನೋಕ್ ಬೇನ್ ತೋ ಹಾ ಎ ಬೀನೋಕ್ ತೋ ಇಸ್ಕತಿಮ್ ನೋಕ್ ಬೇನ್ ತೋ ಇಸ್ಕತಿಮ್ ನೋಕ್ ಕಸ್ತೋ ತುತ್ತೋನ ಒಂಬರೋಕ್ ಶೂಕ್ ಸಾವುಕ್ ಮಿಯಾದಿ ಬಕ್ವ ಬಕ್ವ ಡಾಬೇನ್ ಬಾಬು ಕುವ ಕಸ್ಸಾ ಡಾಬೇನ್ ಓನ್ ತೂಯದ್ ಏತ್ನಿಯೋ ಭಲಿ ಕಿತ್ವರ ಅಕೋ ಹಬಿರಾಯ ವೇ ನಾತಿ ವ ತುಯಿನ್ ತೂಕ್ ಕಗೀಕ್ತೆನ್ ವೇ ನಾತಿ ತೇಬ್ರಿ ತಿಫೋದ್ ಅನೂವ ಅಲ್ಲಾ ಅಮನಾತಿ ನೇಕ್ ತೂನ ತೂನನ್ ದಲೀಲ್ ಓನ್ ಅಲ್ಲಾ ಅಮನಾತಿಂದೇಕ್ ಒಂಬರು ಗುದಾನ ತೆಹೆ ತಾಬರಿ ತೇಫು ಬಾಬರೀತುವ ತಿಂದಿವ ತಿದಾಯಿಲೋ ಅವ್ವ ಏರ್ಬೈ ಹಯಾಯ ಅವ್ವ ಓಧ ಏಕನ ಅವ್ವ
imbare kasee shambibeka umbaru ukwasanai hai a kasto hoiritni. Hataita fe osugua eni obu yamane waktaya iwawanokna natwaada ibahiwin. Tontu temsiune tu onu tak tumbatio eni waktaye imishub daasat iab iktieb idaasan adieb balimbare wawani suri abba kaib huya kabba kaib imbare wawanind. We natib mbadda iri shalawa yurja ike rabanib khaynai arawak keyan anda ila shashoinin. Tontu temsiune tu tonatib badda iri shalawa yurja ike rabanib an anda unnet id arik arik iid garoyo na thisin baddab ke rabani bidena baddab hurjab rishali bide baddab rishale bidena hurjab ke rabani bidena unnet garoyo na thisinda akaranda garoyo na thisin dagwaguda garoyo na thisin firsanda garoyo na thisin ottona kasse unodhai tuyat apka tu tuyat mallate heriu tuya thariyo botak marre ako betonati dai on udhai on udaman orhenai nai ottonato idevne tonatu halalo irashidne tonatu harami isegne tonat tobdau udhayun shalla ure wal awa dai evdanai ure wal awa to neharwe nemer henen tona tho adidna ne tutim saune tu basanko orit habaya gale nate bhadidna itim saune ba on udhai tutu duniya hashaidaru giga daru sabo koid ina on udhai lakharatyo da shagamene tona tu ogaroyokna lait lait bitkaina ate da na daina daigna radio samar are tushbonai salamine ok.

ವಾಸಂಕೋರ್ ಉದಯ್ ಗುಬದ ಬಲೆ ಹೋ ಅದೀದೇನ್ ಉದಯ್ ಗಾಲೆ ಗಾನಯದ್ನ ಉನು ತಕುಂಬರು ಸೂರ್ ಗಾಲ್ನಾಯ್ ಗೊತ್ ಸಬ್ಬೋತಿಬ್ ದಿಫೆ ತಕ್ ಆಯ ಇಸ್ನೆ ಏನ್ ಓ ತಕ್ ಅಯಾಬ್ ಉದರಿಬ್ ಸಿಭಾದ ತೋಗ್ದಾತ ಅಬರಿಗ್ ಉದರಿ ಬಿಹಿ ಇಸ್ನಿಯೋ ಬುರಾವಿದ ಕಿಯೈತ್ ಯಾ ನಾನಾಯ್ ಉನು ತಕ್ ನೀಶ್ ಗೊಟ್ ಉನು ತಕ್ ಫಾಯ್ಸೇತಿತ್ ಮಲ್ಲಿ ದಿಫ್ ಏನ್ ಇದೀನೋ ಇದಿಯೋ ಬುರಾವಿಯುದ ಊರಾವ್ಯ ಕೈತ್ ಯಾ ಅಲಕೆ ಫೋಕ್ತಿ ಬರ್ಯಾ ತು ಸಬ್ಬ ತೋ ನಾತಿಬ್ ಎಂ ಬೆಹಾಯಿನಿ ಮೀನಾನ್ ಅನೆ ಓ ಮೀನ್ ಓಂ ಬಾತ್ ಕೊಯ್ಯು ಅಲಕೆ ಫೋಕ್ತಿ ಬರೇದೆ ಕ್ಯಾ ಉನಿ ತಿಕತಿ ನಾತಿ ಕೌನು ತಕ್ ವಜಹ ತಿರ್ತಿತ್ ಮಲ್ಲ ಈಗೆ ಅಂದೇ ಬೇನ್ ಯುಷ್ ಗೀಗೆ ಉಂದ ಬರು ಓ ತಕ್ ದೈ ತುಕುಯೈತ್ ಇಶಾಗುಡ್ ಆನ್ ಮಲ್ಲಾಬ್ ಮೀಮಶಿ ದಾ ಇದೀತ್ ಮೀಮಶಿ ದಾಯ್ ತುಕ್ಕು ಇತಾಕು ಕೊಯ್ದು ಮೀಮಶಿ ಇದೀತ್ ಮೀಮಶಿ ದಾ ಎಬಿಸ್ ಇದೀತ್ ತೇಸಿಬಾ ಹುವ ಅಬರಿ ಕೋಯ ಕಿಸಿ ಐಚ್ ಬಕ್ಕಿ ಅಕಿ ಯಕಿಯಾನ ಓ ಪುನೂ ದೈ ಗುದ ಭಲೆ ಹದೀದೆ ನಕು ಉದರಿ ಬೇ ಭರ್ ಏನ್ ಉಭರಿ ತಕ್ ಗೀಗನ್ ಹೋಗ್ ಗೀಗನ್ ಹೋಗ್ ಗೀಗನ್ ಹೋಗ್ ಇದೆ ಏನ್ ಏನ್ ಓ ಓ ತಕ್ ಎಬೈತ್ ಮರಿ ಡಾಬಿಯ ಹೊಯ್ ಫರ್ಯಾ ಇದೆಯೋ ಊ ತಕ್ ಮಲಕ್ ತಾಯಿ ಬಕೋಯ್ ಅಭಿಕೈತ್ ಬರೋ ಭರಿ ಬಿಶ್ ಗುಡೈತ್ ಇಫಿರ್ ಐತ್ ಬರ್ರಾಬ್ ದಾಸಿಯ ಏನ್ ಒಂದಾಬ್ ಇಫಿರ್ ಐತ್ ಬರ್ರಾಬ್ ದಾಯತ್ ಯಕ್ ಇದೆಯೋ ತವಾಲೆ ಹಬಯಾತೇದ ಇಫದಕ್ ಇಯ ಏದ್ನ ತುಗಿಸಾ ತು ಬಕ್ತೆ ಹೈ ಭೀ ಸನ್ ಯಕಿಯೈತ್ ತಿಸುಭ ಅರು ಇದೇನ ಅಬ್ರಿ ಗಫಿಯಕೇನ ಇಗೆ ಸುಭಾ ಗೀ ಗೈ ಹಾಯ್ ನಾ ಯಕ್ ರಫೇನ್ ಏನ್ ಹಾಯ್ ನಾ ಬಾ ಇಂದೇತ್ ತು ದುನಿಯಾ ಅಥು ತು ದುನಿಯಾತಿಯು ಅಕರಫೇನ ಆಖರ ಥಾಯ್ ಆತು ತೋ ನಾತಿ ಥಾಯ್ ಅತೋ ನಾತಿ ಬಾ ದಿಫ್ ಬಾ ಬಾಯ್ ದುನಿಯಾತಿಯು ಅಕರಫೈ ತೂ ಬನೆಕ್ ಯಾ ಬಾ ಹಮಿದೋಕ ಇದೆ ಏನ್ ಹಬಯಾತ್ ಗೇ ದಿನಿ ಥಬಯಾತ ಇಮಾನ್ ಇಬರಿ ಓ ತಕ್ ಇಮಾನೋ ಏಶುವಿನ್ ಇಮಾಮ್ ಬಾ ಬರಿ ಓ ತಕ್ ಇಮಾನ್ ಹೋ ಇದೆ ನಾ ತು ತು ದುನಿಯಾತಿ ಹುವ ಉಂಬತಿಯು ಅವರೇನೇ ತಿ ಭದೀದೀನ್ ಗಾನ ಇಂದೆ ಉಮಿಮಶಿ ತಾಬಿ ಹುವ ಶೂಕೆ ಥರಾರ ತೂಯತ್ ಉಗನೀಪ್ ಥೀಂದ ಫಾಯ್ದೆ ಕಮೆ ಲೋತಿಯಾನ್ ತು ತೂಯತ್ ಉಗನೀಪ್ ಥಾಯ್ ತಕ್ ಫಾಯ್ದೆ ಕಮೆ ಲೋತಿಯ ಇಂದೆ ದಬಾಯ್ ತೇಫೆ ತೋನ ಇಕ್ತೇನು ತು ದಾಯ್ ಸಕೀನಿ ತೋಶ್ಬೋ ಸಕೀನಿ ಅಲ್ಲಾಹೋ ಹೇನ ಕ ಸಕೀನಿ ಅಲ್ಲಾಹೋ ಬಿಹಾಯೇನ ಕ ಬಕ್ ತಾರೆ ದನ್ನಿ ದಾಸೆ ದನ್ನೆ ಇಂದೆ ಓ ನಾತಿ ತುಡಿಮಿಯಾಯ್ತಿ ವಿ ಬೇರ್ ಸೈನೇಬ್ ಓ ಖಾಯ್ ವಿ ನಗೀಲ್ನೇಬ್ ಶಿಬ್ಬಾನು ಕರಾಯ್ ದೇಲ ಆದ್ಮೂರ್ ತುಂದಿ ವಾತೋ ಗಿಂದೆ ತೋ ನಾತಿ ಉಮಿಮಶಿ ಭದೀದೀನ್ ಶಿಬ್ಬಾನು ಕರಾಯ್ ದೇಲ ಇಂದೇತ್ ಉಂಬರು ಉಮಿಮಶು ಆದ್ಮೂರ್ ತುಂದಿ ವಾತೋ ಗಿಂದೇತ್ ತೂನ ಲೈತ್ ಲೈತ್ ಬೆತ್ಕಾಯ್ತ್ ಕಸ್ಸಾನ್ ಓಲ್ಹದುವ ಉಮಿಮಶುವ ಉಂಬ ತೋ ನೀ ಬನಿ ಅದೇ ದಿವಾತೋ ಅಕೋ ದಾಯಿ ನ ದೈ ಬಲಮಿ ತಮ್ನೆ ತೂನ ಅರ್ರಿವೋನ್ ಇಂದೆ ವೇ ತೂ ತು ದುನಿಯಾತಿ ಭದೀದೀನೆ ಅಕೋ ತು ದುನಿಯಾ ತು ಹವ್ವಾಲೆ ದೀಮಾಪ್ ತುಲಕಾಕ ಬತೋ ಕಾಮನಿ ನೀನಾ ಕೆತೆ ಜಾಹೆಲಾಯನ್ ತೊಂತು ತೇಮ್ ಸಿವನೆ ತು ತೋ ನಾತಿ ತು ತು ದುನಿಯಾ ಮಿಶು ಹವಲ್ ನಿಸ್ರೆ ಕಾಯೆ ತುನೂನ್ ಬಿಡ್ಡಿಗಿಲ್ನ ಹೋಯ್ ಹಯಾಯ್ನೆ ನೇದೇತ್ ಕೆತ್ತೆ ಅಕೋ ಊಧೈ ತು ತೋ ನಂಬ ತೋ ತು ತು ದುನಿಯಾತಿ ಹಿಸಾಬೋ ದೀತಿತ್ ಬಲಮಿ ತಮೇನೆ ತೋ ನೋವ ಬಲಮಿ ಯೋಮಲ್ಗಾಮಯದ ಯಕ್ಸೇನೆ ತೋನ ಅರ್ರೀವ್ ಇಂದೆ ಓ ನಾತಿ ತು ದುನಿಯಾ ಥಲಕ್ಕೋರಿ ತುಲಾಮಾದ್ಯತ್ತೆ ಅನೆ ತಿಕ್ಕು ಅಮಿ ಸಹರುವೆ ತಿಕ್ತ ತುಗಾರ ತೀತು ತೋ ನಾತಿ ಉತೆಮ್ ಸಿವನೆ ಬು ಅನೆ ತಿಕ್ಕು ಅಮಿ ಸಹರುವೆ ತಿಕ್ತ ತುಗಾರ ತೀತು ಇಂದೆ ತುಂದಿವಂಬತು ಓನ್ ಊ ತಕ್ ಒಗರೋಯೋನ್ ಮಾಲುವ ಮಲ್ಲಗಾವುವ ರೇವುವ ನಿಸ್ರಿಕಾವುವ ರಷದುವ ನತ್ಕ ದಾಸಿದ್ದಾಯ ಬತ್ಕೊಕ್ ಗುದ ಗಿರಿಶ ಅಮ್ರು ತಾಯಿಮನ್ ತಿಂದಿ ಒಬ್ಬೇನೋ ದೋರ್ ಗಾಲ್ ದೋರ್ ತೂ ಇನ್ ಏ ತೀತುಕ್ ಲೈ ತುವೇರ್ ಮೀನಾ ಲೌಚಿನಿ ಅಕು ಹಿಸಾಬೋಗ್ ದನ್ಯ ತೂನ ಅರ್ರಿ ಹೋಗಿನ್ ಓ ನಾತಿ ಎನಿಸ್ರಿಕಾಯ ಲೀಲಿ ಹುವ ತೇಫು ಓಯರ್ ಗಬಾತ್ವ ದುನಿಯಾ ದಮ್ರಮ ತೀಫಿಯನ್ ಗೀಕ್ತಿ ಮಿತಿ ಅಮ್ಮೆ ರೀತಿದಿನ್ ತೋನ್ ತು ಹದಿದಿಯ ತಾತ್ನಿ ತು ತೇಮ್ ಸಿವ್ನೇ ತು ನಿಸ್ರಿಕಾಯ ಲೀಲಿ ಹುವ ತೇಫು ಓರೆ ಗಬಾತ್ವ ಎಂದೇ ಮೀನಾನ್ ಎನಿಸ್ರಿಕಾಬ್ ಎನಿಸ್ರಿಕಾವ ಓಮಾಲುವ ಓಂ ಫಾವ ನಾತ್ಕ ಮರ್ರಿಯೋಬ್ ಕಸ್ತೋ ಓಂ ಬತ್ತು ತು ತಿಮಿರಿಯತ್ ಲೈತ್ ಲೈತ್ ಬಿತ್ಕಾಯ್ ದಾಸಿ ದೀತಿತ್ ಉಷಿ ಗೀಗಿ ತಿಂದಿಯ ತೋನ ಕಾಣ ಎಂದೆ ಓ ನಾತಿ ಅಯಾಯ್ತ ಕಿ ಥಬ್ರು ಆವ ಮೇಲ ಬಿ ಸನ್ನ ದೈನೇಬ್ ಹಾ ಐನೋಗ್ ದಿಗಾ ಬೇಬಾಲ್ ಯಕ್ಸೋಗ್ ಇಂದಿಯೇತ ಎನ್ ಒಂಬತೋ ತೇಮ್ ಸಿವ್ನೇಕ್ ಅಯಾಯ್ ಅಯಾಯ್ ಧಯುಕ್ ಬರುಕ್ ಲತ್ನಿಯೈತ್ ಡಿಪ್ತಿನಿಯೋಬ್ ದೋಗ್ ಡಡಾಬೆನ್ ತೋ ಹಾ ಎ ವಿನೋಕ್ ಬೆನ್ ತೋ ಹಾ ಎ ವಿನೋಕ್ ತೋ ಇಸ್ಕತಿಮ್ ನೋಕ್ ಬೆನ್ ತೋ ಇಸ್ಕತಿಮ್ ನೋಕ್ ಕಸ್ತೋ ತುತ್ತೋನ ಒಂಬರೋಕ್ ಶೂಕ್ ಸಾವುಕ್ ಮಿಯಾದಿ ಬಕ್ವ ಬಕ್ವ ಡಾಬೇನ್ ಬಾಬು ಕುವ ಕಸ್ಸಾ ಡಾಬೆ ಓನ್ ತೂಯದ್ ಏತ್ನಿಯೋ ಭಲೀಬ್ ಕಿತ್ ಬರೋ ಅಕೋ ಹಬಿರಾಯ ವೇ ನಾತಿ ವ ತು ಇನ್ ತೂಕ್ಕ ಗೀಕ್ತೇನ್ ವೇ ನಾತಿ ತೇಬ್ರಿ ತಿಫೋದ್ ಅನೂವ ಅಲ್ಲಾ ಅಮನಾ ತಿನ್ನೇಕ್ ತೂನ ತೂನನ್ ದಲೀಲಿನ್ ಓನ್ ಅಲ್ಲಾ ಅಮನಾ ತಿಂದೇಕ್ ಒಂಬರು ಗುದಾನ ತೆಹೆ ತಾಬರಿ ತೇಫು ಬಾಬರಿ ತುವ ತಿಂದಿವ ತಿದಾಯಿಲೋ ಅವ್ವ ಏರ್ಬ ಹಯಾಯ ಅವ್ವ ಓಧ ಏಕನ ಅವ್ವ
ಎಂಬರೆ ಕಸ್ಸೇ ಶಂಬಿವೇಕ ಒಂಬರು ಉಕ್ವಾಸನ ಹಾಯ್ ಅ ಕಸ್ತೋ ಹೊಯ್ರೆತ್ನಿ ಹತಾಯ್ತ ಫೇ ಓ ಸೂಗುವ ಏನಿ ಓಬು ಯಮಾನೆ ವಕ್ತಾಯವ ನೋಕ್ನ ನಾತ್ವಾದೈ ಬಹಿವೆನ್ ತೋಂತು ತೇಮ್ ಸಿವನೆ ತು ಓ ನೂ ತಕ್ ತುಂಬತಿಯೋ ಎನಿ ವಕ್ತಾಯ ಇಮಿಶೂ ದಾಸ ಅದಿಯಾಬ್ ಇಕ್ತಿಯೇ ಬಿದಾಸನ್ ಅದಿಯೇ ಬಲಿಂಬರೆ ವಾವನಿ ಸೂರ್ಯ ಅಬ್ಬಾ ಕಾಯ ಭುಯ್ಯ ಕಬ್ಬಾ ಕಾಯ ಬಿಂಬರೆ ವಾವನೆಂದ್ ವೇ ನಾತಿ ಬಡ್ಡ ಇರಿ ಶಾಲವ್ವ ಹುರುಜ ಇಕೆ ರವಾನಿ ಹಾಯ್ ನಾಯಿ ಅರವ ಕೆಯಾನ್ ಆಂದ ಇಲ ಶಶೋಯಿನಿಂದ್ ತೋಂತು ತೇಮ್ ಸಿವನೇತು ತೋ ನಾತಿ ಬಡ್ಡ ಇರಿ ಶಾಲವ್ವ ಹುರುಜ ಇಕೆ ರವಾನಿ ಅನ್ ಆಂದ ಉನ್ನೇ ಇದ್ ಅರಿ ಅರಿಕ್ ಅರಿಕ್ ಈದ್ ಗರೋಯೋ ನಾಥೀಸೀನ್ ಬಡ್ಡಾಬ್ ಕೆ ರವಾನಿ ವಿದಿನ ಬಡ್ಡಾಬ್ ಹುರ್ಜಾಬ್ ರೀಶಾಲಿ ವಿದಿ ಬಡ್ಡಾಬ್ ರೀಶಾಲೆ ವಿದಿನ ಹುರ್ಜಾಬ್ ಕೆ ರವಾನಿ ವಿದಿನ ಉನ್ನೇತ್ ಉಗರೋಯೋ ನಾ ಥೀಸಿಂದ ಅಕರಂದ ಉಗರೋಯೋ ನಾ ಥೀಸೀನ್ ದಗ್ವಗುದ ಉಗರೋಯೋ ನಾ ಥೀಸೀನ್ ಫಿರ್ಸಂದ ಉಗರೋಯೋ ನಾ ಥೀಸೀನ್ ಒತ್ತೋನ ಕಸ್ಸೇ ಉನೋಧೈ ತೂಯತ್ ಅಪ್ಕಾ ತೂ ತೂಯತ್ ಮಲ್ಲ ತೆಹೇರಿವ್ ತೂಯತ್ ಹರಿಯು ಬೋತಕ್ ಮರ್ರೆ ಅಕೋ ಬೆತ್ತು ನಾ ಥೀದಾಯ್ ಓನ್ ಊಧೈ ಓನ್ ಉದಮಾನ್ ಉರ್ಹಿನಯ ನಾಯ್ ಒತ್ತು ನಾಥು ಇದೇವ್ನೆತ್ತೋ ನಾಥು ಹಲಾಲೋ ಇರಶಿದ್ನೆತ್ತೋ ನಾಥು ಹರಾಮಿ ಇಸೇಗ್ನೆತ್ತೋ ನಾಥು ತುಬಡಾವಿ ಉಧಯೂನ್ ಶಾಲಾ ಉರೆವಲ್ ಆವ ದಾಯವ್ ದಾನೈ ಔರೆವಲ್ ಆವ ತು ನೆಹರು ನಿಮೇರ್ ಹೆನೆನ್ ತೋ ನಥೋ ಹದಿದ್ ನನೆತ್ತು ತೀಮ್ ಸೌನೇಥು ವಾಸಂಕೋ ಓರಿತ್ ಹವಯ ಗಲೆ ನಾಥೆ ಭದಿದ್ನ ಇತೀಮ್ ಸೌನೇ ಬಾ ಓನ್ ಊಧೈ ಹೊತ್ತು ದುನಿಯ ಹಶಾಯ್ ದಾರು ಗೀಗ ದಾರು ಸಾಬೋ ಕೊಯ್ದ ಈನಾ ಓನ್ ಊಧೈ ದಾಖರಾತ್ಯು ದಶಗಾಮೇನೆ ತೋನಾತು ಒಗರೋಯೋಕ್ನ ಲಹಿತ್ ಲಹಿತ್ ವಿತ್ಕಾಯ ನಾಯತೆ ದಾಯ್ ನಾ ದಾಯಿ ನ ಡಾಯಗ್ನ ರಾಧ್ಯು ಸಮರ್ ಅರೆ ದುಷ್ಬೋನಾಯ್ ಸಲಾಮೀನೆ ಓಕ್ನ

ವಾಸಂಕೋರ್ ಉದಯ್ ಗುಬದ ಬಲೆಹೋ ಅದೀದೇನ್ ಉದಯ್ ಗಾಲೆ ಗಾನಯದ್ನ ಉನು ತಕುಂಬರು ಸೂರ್ ಗಾಲ್ನಾಯ್ ಗೊತ್ ಸಬ್ಬೋತಿಬ್ ದಿಫೆ ತಕ್ ಆಯ ಇಸ್ನೆ ಏನ್ ಓ ತಕ್ ಅಯಾಬ್ ಉದರಿಬ್ ಸೇಭಾದ ತೋಗ್ದಾತ ಅಬರಿಗ್ ಉದರಿಬ್ ಇಹಿ ಇಸ್ನಿಯೋ ಬುರಾವಿದ ಕಿಯೈ ಯಾ ನಾನಾಯ್ ಉನು ತಕ್ ನೀಶ್ ಗೊಟ್ ಉನು ತಕ್ ಫಾಯ್ ಸೇತಿತ್ ಮಲ್ಲರ್ನಿ ದಿಫ್ ಏನ್ ಇದೀನೋ ಇದಿಯೋ ಬುರಾವಿಯುದ ಊರಾವ್ಯ ಕೈತ್ ಯಾ ಅಲಕೆ ಫೋಕ್ತಿ ಬರ್ಯಾ ತು ಸಬ್ ತೋ ನಾತಿಬ್ ಎಂ ಬೆಹಾಯಿನಿ ಮೀನಾನ್ ಅನೆ ಓ ಮೀನ್ ಓಂ ಬಾತ್ ಕೊಯ್ ಅಲಕೆ ಫೋಕ್ತಿ ಬರೇ ದೇ ಕ್ಯಾ ಉನಿ ತಿಕತಿ ನಾತಿ ಕೌನು ತಕ್ ವಜಹ ತಿರ್ತಿತ್ ಮಲ್ಲ ಹೀಗೆ ಅಂದೇ ಬೇನ್ ಯುಶ್ ಗೀಗೆ ಉಂದ ಬರು ಓ ತಕ್ ದೈ ತುಕ್ಯೈತ್ ಶಾಗುಡ್ ಆನ್ ಮಲ್ಲಾಬ್ ಮೀಮಶಿ ದಾ ಇದೀತ್ ಮೀಮಶಿ ದಾಯ್ ತುಕ್ಕು ತಾಕೋ ಕೊಯ್ ಮೀಮಶಿ ಇದೀತ್ ಮೀಮಶಿ ದಾ ಎಬಿಸ್ ಇದೀತ್ ತೇ ಸಿಬಾ ಹುವ ಅಬರಿ ಕೋಯ ಕಿಸಿ ಐತ್ ಬಕ್ಕಿ ಅಕಿಯ ಯಕಿಯನ್ ಓ ಪುನೂ ದೈ ಗುದಾ ಭಲೆ ಹದೀದೆ ನಕೋ ಉದಾರಿ ಬೇ ಭರ್ ಏನು ಭರಿ ತಕ್ ಗೀಗನ್ ಹೋಗ್ ಗೀಗನ್ ಹೋಗ್ ಗೀಗನ್ ಹೋಗ್ ಇದೆ ಏನು ಓ ತಕ್ ಎಬೈ ಮರಿ ಡಾಬಿಯೈತ್ ಹೊಯ್ ಫರಿಯಾ ಇದೆಯೋ ಊ ತಕ್ ಮಲಕ್ ತಾಯಿ ಬಕೋಯ್ ಅಭಿಕೈತ್ ಬರೋ ಭರಿ ಬಿಶ್ ಗುಡೈತ್ ಇಫಿರ್ ಐತ್ ಬರ್ರಾಬ್ ದಾಸಿಯ ಏನ್ ಒಂದಾಬ್ ಇಫಿರ್ ಐತ್ ಬರ್ರಾಬ್ ದಾಯೈತ್ ಯಕ್ ಇದೆಯೋ ತವಾಲೆ ಹಬಯಾತೇದ ಇಫದಕ್ ಇಯ ಏದ್ನ ತುಗಸಾತು ಬಕ್ತೆ ಹೈ ಭೀ ಸನ್ ಯಕಿಯೈತ್ ತಿಸುಭ ಅರು ಇದೇನ ಅಬ್ರಿ ಕಫಿಯಕೇನ ಇಗೇ ಸುಭಾ ಗೀಗೈ ಹಾಯ್ ನಾ ಅಕ್ರಫೇನ್ ಏನ್ ಹಾಯ್ ನಾ ಬಾ ಇಂದೇತ್ ತು ದುನಿಯಾತು ತು ದುನಿಯಾತಿಯು ಅಕ್ರಫೇನ ಆಖರ ಥಾಯ್ ಆತು ತೋ ನಾತಿ ಥಾಯ್ ಅತೋ ನಾತಿ ಬಾ ದಿಫ್ ಬಾ ಬಾಯ್ ದುನಿಯಾತಿಯು ಅಕ್ರಫೈ ತೂ ಬನೆಕ್ ಯಾ ಬಾ ಹಮಿದೋಕ ಇದೆ ಏನ್ ಹಬಯಾತ್ ಗೇ ದಿನಿ ಥಬಯಾತ ಇಮಾನ್ ಇಬರಿ ಓ ತಕ್ ಇಮಾನೋ ಏಶುಯಿನ್ ಇಮಾಮ್ ಬಾ ಬರಿ ಓ ತಕ್ ಇಮಾನ್ ಹೋ ಇದೇನ ತತ್ತು ದುನಿಯಾತಿ ಹುವ ಉಂಬತಿಯೋ ಅವರೇನೇತಿ ಭದೀದೀನ್ ಗಾನ ಇಂದೆ ಉಮಿಮಶಿ ತಾಬಿ ಹುವ ಶೂಕೆ ಥರಾರ ತೂಯತ್ ಉಗನೀಬ್ ಥಿಯಿಂದ ಫಾಯ್ದೆ ಕಮೆ ಲೋತಿಯಾನ ತೂಯತ್ ಉಗನೀಬ್ ಥಿಯಾಯ್ ತಕ್ ಫಾಯ್ದೆ ಕಮೆ ಲೋತಿಯ ಇಂದೆ ದಬಾಯ್ ತೇಫೆ ತೋಣ ಇಕ್ತೇನು ತು ದಾಯ್ ಸಕೀನಿ ತೋಷ್ಬೋ ಸಕೀನಿ ಅಲ್ಲಾಹೋ ಹೇ ನಕ ಸಕೀನಿ ಅಲ್ಲಾಹೋ ಬಿಹಾಯೇ ನಕ ಬಕ್ ತಾರೆ ದನ್ನಿ ದಾಸೆ ದನ್ನೆ ಇಂದೆ ಓ ನಾತಿ ತುಡಿಮಿಯಾಯ್ತಿ ಬಿ ಬೇರ್ ಸೈನೇಬ್ ಓ ಖಾಯ್ ಬಿ ನಗಿಲ್ನೇಬ್ ಶಿಬ್ಬಾನು ಕರಾಯ್ ದೇಲ ಆದ್ಮೂರ್ ತುಂದಿ ವಾತೋ ಗಿಂದೆ ತೋ ನಾತಿ ಉಮಿಮಶಿ ಭದೀದೀನ್ ಶಿಬ್ಬಾನು ಕರಾಯ್ ದೇಲ ಇಂದೇತ್ ಉಂಬರು ಉಮಿಮಶು ಆದ್ಮೂರ್ ತುಂದಿ ವಾತೋ ಗಿಂದೇತ್ ತೂನ ಲೈತ್ ಲೈತ್ ವಿತ್ ಕಾಯ್ತ್ ಕಸ್ಸಾನ್ ಓಲ್ಹದುವ ಉಮಿಮಶುವ ಉಂಬ ತೋ ನೀ ಬನಿ ಅದೇ ದಿವಾತೋ ಅಕೋ ದಾಯಿ ನದೈ ಬಲಮಿ ತಮ್ನೇತ್ ತೂನ ಅರ್ರಿವೋನ್ ಇಂದೆ ವೇ ತೂ ತು ದುನಿಯಾತಿ ಭದೀದೀನ್ ಅಕೋ ತು ದುನಿಯಾ ತು ಹವ್ವಾಲೆ ದೀಮಾಪ್ ತುಲ ಕಾಕ ಬತೋ ಕಾಮನಿ ನೀನಾ ಕಿತೆ ಜಾಹೆಲಾಯನ್ ತೊಂತು ತೇಮ್ ಸಿವನೇ ತು ತೋ ನಾತಿ ತುತ್ತು ದುನಿಯ ಮಿಶು ಹವಲ್ ನಿಸ್ರೆ ಕಾಯ ತುನೂನ್ ಬಿಡ್ಡಿಗಿಲ್ನ ಹೋಯ್ ಹಯಾಯ್ನ ನೇದೇತ್ ಕಿತ್ತೆ ಅಕೋ ಊಧೈ ತುತ್ತೋ ನಂಬ ತೋ ತುತ್ತು ದುನಿಯಾತಿ ಹಿಸಾಬೋ ದೀತಿತ್ ಬಲಮಿ ತಮೇನೆ ತೋ ನೋವ ಬಲಮಿ ಯೋಮಲ್ಗಾಮಯದ ಯಕ್ಸೇನೆ ತೋನ ಅರ್ರೀವ್ ಇಂದೆ ಓ ನಾತಿ ತು ದುನಿಯ ಥಲಕ್ಕೋರಿ ತುಲಾಮಾದ್ಯತ್ತೆ ಅನೆ ತಿಕ್ಕು ಅಮಿ ಸಹರುವೆ ತಿಕ್ತ ತುಗಾರ ತೀತು ತೋ ನಾತಿ ಉತೆಮ್ ಸಿವನೇ ಬು ಅನೆ ತಿಕ್ಕು ಅಮಿ ಸಹರುವೆ ತಿಕ್ತ ತುಗಾರ ತೀತು ಇಂದೇ ತುಂದಿವಂಬತು ಓನ್ ಊ ತಕ್ ಒಗರೋಯೋನ್ ಮಾಲುವ ಮಲ್ಲಗಾವುವ ರೇವುವ ನಿಸ್ರಿಕಾವುವ ರಷದುವ ನತ್ಕ ದಾಸಿದ್ದಾಯ ಬತ್ಕೊಕ್ ಗುದ ಗಿರಿಶ ಅಮ್ರು ಆಯಿಮನ್ ತಿಂದಿ ಒಬ್ಬೇನೋದೋರ್ ಗಾಲ್ ದೋರ್ ತೂ ಇನ್ ಏ ತೀತುಕ್ ಲೈ ತುವೇರ್ ಮೀನ ಅಲ್ಲೌತೇನಿ ಅಕೋ ಹಿಸಾಬೋಗ್ ದನ್ಯ ತೂನ ಅರ್ರಿ ಹೋಗನ್ ಓ ನಾತಿ ಎನಿಸ್ರಿಕಾಯ ಲೀಲಿ ಹುವ ತೇಫೋ ಓಯರ್ವ್ ಗಬಾತ್ವ ದುನಿಯಾ ದಮ್ರಮ ತೀಫಿಯನ್ ಗೀಕ್ತಿ ಮಿತಿ ಅಮ್ಮೆರೀತಿದಿನ್ ತೋನ್ ತು ಹದಿದಿಯತಾತ್ನಿ ತು ತೇಮ್ ಸಿವ್ನೇ ತು ನಿಸ್ರಿಕಾಯ ಲೀಲಿ ಹುವ ತೇಫೋ ಓರೆವ್ ಗಬಾತ್ವ ಎಂದೇ ಮೀನಾನ್ ಎನಿಸ್ರಿಕಾಬ್ ಎನಿಸ್ರಿಕಾವ್ವ ಓಮಾಲುವ ಓಂ ಫಾವ ನಾ ಆತ್ಕ ಮರ್ರಿಯೋಬ್ ಕಸ್ತೋ ಓಂ ಬತ್ತು ತುತ್ತು ಮಿರಿಯತ್ ಲೈತ್ ಲೈತ್ ಬಿತ್ಕಾಯ್ ದಾಸಿ ದೀತಿತ್ ಉಶಿ ಗೀಗಿ ತಿಂದಿಯತ್ ತೋನ ಕಾಣ ಎಂದೆ ಓ ನಾತಿ ಅಯಾಯ್ತ ಕೀ ಥಬ್ರು ಆವ್ವ ಮೇಲ ಬೀ ಸನ್ನ ದೈನೆ ಹಾ ಐನೋಗ್ ದಿಗಾ ಬೇಬಾಲ್ ಯಕ್ಸೋಗ್ ಇಂದಿಯೇತ ಎನ್ ಒಂಬ ತೋ ತೇಮ್ ಸಿವ್ನೇಕ್ ಅಯಾಯ್ ಅಯಾಯ್ ಧಯುಕ್ ಬರುಕ್ ಲತ್ನಿ ಐತ್ ಡಿಪ್ತಿನಿಯೋಬ್ ದೋಗ್ಡ ಡಾಬೆನ್ ತೋ ಹಾ ಎ ವೀನೋಕ್ ಬೇನ್ ತೋ ಹಾ ಎ ವೀನೋಕ್ ತೋ ಇಸ್ಕತಿಮ್ ನೋಕ್ ಬೇನ್ ತೋ ಇಸ್ಕತಿಮ್ ನೋಕ್ ಕಸ್ತೋ ತುತ್ತೋನ ಉಂಬರೋಕ್ ಶೂಕ್ ಸಾವುಕ್ ಮಿಯಾದಿ ಬಕ್ವ ಬಕ್ವ ಡಾಬೇನ್ ಬಾಬು ಕುವ ಕಸ್ಸಾ ಡಾಬೆ ಓನ್ ತೂಯದ್ ಏತ್ನಿಯೋ ಭಲಿಬ್ ಕಿತ್ ಬರೋ ಅಕೋ ಹಬಿರಾಯ ವೇ ನಾತಿ ವ ತು ಇನ್ ತೂಕ್ ಕಗೀಕ್ತೆನ್ ವೇ ನಾತಿ ತೇಬ್ರಿ ತಿಫೋದ್ ಅನೂವ ಅಲ್ಲಾ ಅಮನಾ ತಿನ್ನೇಕ್ ತೂನ ತೂನನ್ ದಲೀಲಿನ್ ಓನ್ ಅಲ್ಲಾ ಅಮನಾ ತಿಂದೇಕ್ ಉಂಬರು ಗುದಾನ ತೆಹೆ ತಾಬರಿ ತೇಫು ಬಾಬರಿ ತುವ ತಿಂದಿವ ತಿದಾಯಿಲೋ ಅವ್ವ ಏರ್ಬ ಹಯಾಯ ಅವ್ವ ಓಧ ಏಕನ ಅವ್ವ
imbare kasee shambiibeeka umbaru ukwaasana hai a kasto hoiretni. Hataita fe osugua eni obu yamane waktaya iwawa nokna natwaadai bahiwin. Tontu temsiune tu onu tak tumbatio eni waktaye imishub daasat yaab ikteeb idaasan adieb balimbare wawani suri abba kaib huya kabba kaib imbare wawanind. We natib mbadda iri shalawa yurja ike rabanib khaynay arawak keyan anda ila shashoynin. Tontu temsiune tu tonatib badda iri shalawa yurja ike rabanib an anda wunnet id arik arik iid garoyo natisin. Baddab ke rabani vidina, baddab hurjab rishali vidi, baddab rishali vidina, hurjab ke rabani vidina, wunnet ugaroyo na thisinda, akaranda ugaroyo na thisin, dagwaguda ugaroyo na thisin, firsanda ugaroyo na thisin, ottona kasse unodhai tuyat apka tu, tuyat malla tehereu, tuyat harriwe botak marre ako vetto na tidae, unodhai on udaman orhenaye nai ottonato idevnettonato halalo irashidnettonato harami isegnettonato tobdawi udhayun shalla urewal awa daev danai urewal awa tuniharwe nimer henen tona tho adidnanetto tim saunetu vasanko orit havaya gale nate bhadidna itim sauneba on udhai tutto duniya hashaidaru gigadaru sabo koidina on udhai لاخرات یو د شګامینه تونا تو او ګرو یوکنه لهیت لهیت بیت کاینات ایدای